ಶ್ರೀ ಗಣೇಶಾಯ ನಮಃ. ಅಸ್ಮತ್ ಗುರುಭ್ಯೋ ನಮಃ. ಅಸ್ಮತ್ ಪರಂ ಗುರುಭ್ಯೋ ನಮಃ. ಶ್ರೀಮತೇ ರಾಮಾನುಜಾಯ ನಮಃ. ಓಂ ವಿಘ್ನೇಶ್ವರಾಯ ವರದಾಯ ಸುರಪ್ರಿಯಾಯ ಲಂಬೋದರಾಯ ಸಕಲಾಯ ಜಗದ್ಧಿತಾಯ ನಾಗಾನನಾಯ ಶ್ರುತಿಯಜ್ಞ ವಿಭೂಷಿತಾಯ ಗೌರೀಶುತಾಯ ಗಣನಾಥ ನಮೋ ನಮಸ್ತೆ. ಗೌರೀಶುತಾಯ ಗಣನಾಥ ನಮೋ ನಮಸ್ತೆ. ಬ್ರಹ್ಮ ಮುರಾರಿ ಸ್ಥಿಪುರಂತಕಾರಿ ಭಾನು ಶಶಿ ಭೂಮಿಸುತ ಬುಧಶ್ಚ ಗುರುಶ್ಚ ಶುಕ್ರ ಶನಿ ರಾಹು ಕೇತವ ಸರ್ವೇ ಗ್ರಹ